0: ಹಾರ್ದಿಕ್ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಗೌರಿಶಂಕರ್ ಗೌಪಾಲಿಕಾ ವರ್ಣಂ 8 ಖಾರೆ ನಿವಾಸಿ ಸ್ತ್ರೀ ಮಾಯಾ ತಾಮಂಗ್ ಖ್ಯುಂಗ್ಬಾಕು ಯೋಯಿ ಮಿತಿ 2083 ಅಶೋಚ 5 ಗತೆ 66 ವರ್ಷಕ ಉಮೇರ್ ನಿಧಾನಲೆ ಹಾಮಿ ಅತ್ಯಂತ ಮರ್ಮಾಹಿತ ಎಸ್ ದುಃಖದ ಗಡಿಮ ದಿವಂಗತ ಆತ್ಮಕ ಚಿರ ಶಾಂತಿ ಕಾಮನಾ ಗರ್ದ ಭಾವಪೂರ್ಣ ಶ್ರದ್ಧಾಂಜಲಿ ವ್ಯಕ್ತ ಗರ್ದಛೌ. ಸಾಥೈ ಬೌದ್ಧ ಧರ್ಮ ಮಹಾಯಾನ ಪರಂಪರಾ ಅನುಸಾರ ಗರಿನೆ 21 ಪುಣ್ಯತಿಥಿ ಘೇವಾ ತ್ರಿರತ್ನ ಕುಂಜೋ ಸುಮ್ಲೈ ಪ್ರಾರ್ಥನಾ ಗರ್ದೈ ಸಂಗೆ ಹೋಬ ಮೆಗು ಸಿಂಘಾಮ ಪುಗೋಸ್ ರ ಚೇರಿಸಿಲೆ ಸಹಯೋಗ ಗರೋಸ್ ರ ಗುರುಪದ್ಮ ಸ್ತಂಭಲೆ ಶಕ್ತಿ ದಿಯೋಸ್ ಭನಿ ಗರಿನೆ ಘೇವಾ. ಲಾಮಾ ಗುರುಹರುಕೋ ಬಹುಲಿಬಾಟ ಘೇವಾ ಸಂಪನ್ನ ಹುನೆ ಹುದಾ ಸಂಪೂರ್ಣ ಮಿತ್ರಹರುಲೈ ನಿಮಂತ್ರಣ ಪಠಾಯಿಸಕೆಕೊ ಛ. ಯದಿ ನಿಮಂತ್ರಣ ಪ್ರಾಪ್ತ ನಭಯಮ ಯಸೈ ಸೂಚನಾಲೈ ಆಧಾರ ಮಾನಿ ಆಫಂತ ಜನ ಇಷ್ಟ ಮಿತ್ರ ಕುಲ ಕುಟುಂಬ ಭಾಯಿ ಬಂಧು ನಾತಾದಾರ ಸಂಪೂರ್ಣ ಉಪಸ್ಥಿತ ಭೈ ಮಾನಿ ಮೊಲಾಮ್ರಾ ಶೋಕ್ ಪ್ರಸಾದ ಗ್ರಹಣ ಗರ್ನಕೊ ಲಾಗಿ ಹಾರ್ದಿಕ ನಿಮಂತ್ರಣ ಗರ್ದಛೌ.
2: श्रीमान लक्ष्मण तामाङ छुङबा जेठानी बिममाया तामाङ छोरा बुहारीहरू बुद्धिमान तामाङ रत्न तामाङ यम बहादुर तामाङ धर्मेन्द्र तामाङ धनलक्ष्य तामाङ आशा तामाङ विनिता तामाङ छोरी ज्वाईहरू सुकुमाया तामाङ मान बहादुर गुरुङ अनुपा तामाङ ना

0: ಸಾಮೂಹಿಕ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಭೀಮೇಶ್ವರ ನಗರ ಪಾಲಿಕಾ ವಾರ್ಡ್ ನಂಬರ್ 9 ಫುಲ್ಬಾರಿ ಗುಮ್ತಿ ನಿವಾಸಿ ರಾಜಕುಮಾರ ಲಾಮಾ ಕೋಯಿ ಮಿತಿ 2083 ಭದೌ 10 ಗತೆ ರಸುವಾ ಬಾಡಿ ಪರಿ ಬೇಪತ್ತ ಹುನು ಭಯಕ್ಕೆ 44 ವರ್ಷಕ ಉಮೇರ್ ನಿಧನಲೆ ಹಾಮಿ ಅತ್ಯಂತೈ ಮರ್ಮಾತ್ ಭಯಸ್ ದುಃಖದ ಘಡಿ ದಿವಂಗತ ಆತ್ಮಕ್ಕೆ ಚಿರ ಶಾಂತಿ ಕಾಮನಾ ಹಾರ್ದಿಕ ಶ್ರದ್ಧಾಂಜಲಿ ಅರ್ಪಣ ಗರ್ದಛೌ. ಸಾಥೈ ಬೌದ್ಧ ಧರ್ಮ ಮಹಾಯಾನ ಪರಂಪರ ಅನುಸಾರ ಗರಿನಿ ಘೇವ ಕಾರ್ಯಕ್ರಮ ಸಾಂಗಿ ಹೋಬ ಮೇಗು ಸಿಂಖಾಮ ಧೇವ ಚೆನ್ನ ಪುಗೋಸ್ ಭನಿ ರ ಫಬ ಸೇರಿಸಿಲೆ ಶಕ್ತಿ ದಿಯೋಸ್ ಗುರು ಪದ್ಮ ಸಂಭವ ಅಲ್ಲಿ ಸಹಯೋಗ ಗರೋಸ್ ಭನಿ ಗರಿನಿ ಘೇವ ಕಾರ್ಯಕ್ರಮ ಜಿಲ್ಲಾ ಲಾಮಾ ಸಂಘ ಸಾಥೈ ಭಿನಾಪನೌ ಟಾಜಿ ಛೆಲಿಂಗ್ ಗುಂಬಾ ಲಾಮಾ ಗುರುಹರು ರ ಭಿನಾಪನೌ ಬುದ್ಧ ಗುಂಬಾ ಲಾಮಾ ಗುರುಹರು ರ ಸುಸ್ಪಾ ಫುಲಾವನೆ ಗುಂಬಾ ಆನಿ ಖೇಂಬ ಸೇರಾಪ ರ ಸಾತೌ ಅನ್ಯ

ಸದಾರದಿನಾಯ್ದು ಒಯ್ಕೋ ಸಿಟಿ ಗಿರಿಸಕೋ ನಯ ಸಿಟಿ ಲೈದು ಒಯ್ಕೋ ಸಿಟಿ ಗಿರಿಸಕೋ ನಯ ಸಿಟಿ ಲೈದು ಬಾಚಿಂಜಾಲ ಧನ ಸಂಪತ್ತಿ ಜಮ್ಮ ಗಲು ಪಳ್ಳಿ ಬಾಚಿಂಜಾಲ ಧನ ಸಂಪತ್ತಿ ಜಮ್ಮ ಗಲು ಪಳ್ಳಿ ಲಾಯು ಖಾಯು ಅಂತಿಮ ಸೊರೆಯ ಜಾನು ಪಳ್ಳಿ ಲಾಯು ಖಾಯು ಅಂತಿಮ ಸೊರೆಯ ಜಾನು ಪಳ್ಳಿ ಬಾಚಿಂಜಾಲ ಧನ ಸಂಪತ್ತಿ ಜಮ್ಮ ಗಲು ಪಳ್ಳಿ ಬಾಚಿಂಜಾಲ ಧನ ಸಂಪತ್ತಿ ಜಮ್ಮ ಗಲು ಪಳ್ಳಿ ಲಾಯು ಖಾಯು ಅಂತಿಮ ಸೊರೆಯ ಜಾನು ಪಳ್ಳಿ ಲಾಯು ಖಾಯು ಅಂತಿಮ ಸೊರೆಯ ಜಾನು ಪಳ್ಳಿ ಜತಿ ಧನ ಬಯ ಪಾನಿ ಛೋರ ಜಾನು ಪರ್ಚ ಜತಿ ಧನ ಬಯ ಪಾನಿ ಛೋರ ಜಾನು ಪರ್ಚ ಕಾಲು ಸಂಗ ಲಡೈ ಗಲ ಕುಂಚೈ ಅಗೆ ಸರ್ಚ ಕಾಲು ಸಂಗ ಲಡೈ ಗಲ ಕುಂಚೈ ಅಗೆ ಸರ್ಚ ರಾಮ